ಕೇತುಡಾಸಿಲ್ಲ ಕೆಬಾದರೂ ಪಿಂತೋ ತಸ್ಸ ಕಿಯಾ ಕಿಯಾ ಮುನಿಯನ್ನ ಮುನ್ಸಾಂಗಾಮವಾಯೇ ಓತಲೂ ಇಂದಿಯ ನಿಬಿಲಿಯ ವಯ್ಯ ತಿಳಿಯ ಗಿಳಿಯ ಬಕಾ ತಸ್ಸಿಯ ನಂಗಾಂಗಾ ಕಿತ್ತಾಯೇ.